ಪಲಾಣಿಯೂರಿ ಮಾಡು ಮಾಡ್ಯೋರೇ ಮಾಡ್ಯೋರೇ ಬಾರೋ ಕಲ್ಲಣಿಯೋರೇ ಮಾಡ್ಯೋರು ಭಾರ ದೂಯಿ ದೂಯಿ ತಂಗಡಲಪ್ಪ ತಾನ್ಯಾರೇ ರಾಜ ಮಾಡೋ ದೂಯಿ ದೂಯಿ ತಂಗಡಲಪ್ಪ ತಾನ್ಯಾರೇ ರಾಜ ಮಾಡೋ ಗುರುವಂದೇ ನಕ್ಕೇರಾಡು ಅಲ್ಲಿ ಜಾಮರು ಗುರುವಂದೇ ನಕ್ಕೇರಾಡು ಲಡ್ಡು ಬರೆ ತುಂಬ ತುಂಬ ಲಡ್ಡು ಬರೆ ತುಂಬ ತುಂಬ.

ಮಾರೆ ಮುಖಮಲಿಯೋರಿರುಮಾನ್ ಲೈದೂರಿ ರಂಗೀರಿ ಬಾಮರುರಿ ಸಮಿಯೋರುಮಾನ್ ಲೈದೂರಿ ರಂಗೀರಿ ಬಾಮರುರಿ ಲೇತಾ ಜೈಜೋರಿ ದಿಲ್ಲಿರು ದೇವತಾ ಜೈಜೋ ಮನರೋ ದೇವತಾ ಜೈಜೋರಿ ಮಾರಿ ಜೋತಿ ಆ ಮಾರಿ ಜೋತಿ ನನ್ನ ದಲ್ಲೇ ಬೈರ ಪೀರಾರಿರು